0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

ವೆಲ್ಕಮ್ ಬ್ಯಾಕ್. ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ವಿತ್ ಮೀ ಆರ್ ಜೆ ನಮ್ರತಾ. ದ ಟೈಮ್ ಇನ್ ದ ಸ್ಟುಡಿಯೋ ಕ್ಲಾಕ್ ಇಸ್ 42 past 12 ಆರ್ ಹಮ್ ಬಾತ್ ಕರ್ ರೇ ಹೇ ಆಜ್ ಕಾ ಬರ್ತ್ಡೆ ಬಾಯ್ ಪರಮೀತ್ ಸೇತಿ ಕಾ ಕೆ ಬಾರೇ ಮೇ. ವೈಸೆ ಏಕ್ ಫನ್ ಫ್ಯಾಕ್ಟ್ ಬತಾಊಂ, ಪರಮೀತ್ ಸೇತಿ ಸಿರ್ಫ್ ಗುಸ್ಸೇ ವಾಲೆ ಪಂಜಾಬಿ ಕಾ ರೋಲ್ ನಹೀಂ, ಉನ್ಹೋನೆ ಏಕ್ ಮೂವಿ ಡೈರೆಕ್ಟ್ ಭೀ ಕೀ ಥೀ, ಬದಮಾಶ್ ಕಂಪನಿ. ಆರ್ ಕ್ರೇಜಿ ಬಾತ್ ಪತಾ ಹೇ ಕ್ಯಾ ಹೇ, ಉನ್ಹೋನೆ ಉಸ್ ಪೂರಿ ಮೂವಿ ಕೆ ಸ್ಕ್ರಿಪ್ಟ್ ಆರ್ ಡೈಲಾಗ್ಸ್ ಸಿರ್ಫ್ 6 ಡೇಸ್ ಮೇ ಲಿಖ್ ದಿಯೇ ಥೇ. ಮತ್ಲಬ್ ಬಾಸ್, ದಿಮಾಗ್ ತೋ ನೆಕ್ಸ್ಟ್ ಲೆವೆಲ್ ಚಲ್ತಾ ಹೇ ಬಂದೆ ಕಾ. ತೋ ಉನ್ಹೀ ಕೆ ಇಸ್ ಡಿ ಡಿ ಎಲ್ ಜೆ ಕ್ಯಾರೆಕ್ಟರ್ ಸೇ ದಿಮಾಗ್ ಮೇ ಏಕ್ ಮಸ್ತ್ ಸವಾಲ್ ಆಯಾ ಹೇ. ಆಪ್ಕೆ ಗ್ರೂಪ್ ಮೇ ಭೀ ಏಕ್ ಐಸಾ ದೋಸ್ತ್ ಹೋತಾ ಹೇ ನಾ, ಜೋ ಬಿನಾ ಬಾತ್ ಕೆ ಹಮೇಶಾ ಗುಸ್ಸೆ ಮೇ ರಹತಾ ಹೇ, ಛೋಟಿ ಛೋಟಿ ಬಾತ್ ಪರ್ ಜಿಸ್ಕಾ ಆಟಿಟ್ಯೂಡ್ ಏಕ್ದಮ್ ಕುಲ್ಜೀತ್ ಜೈಸಾ ಹೋ ಜಾತಾ ಹೇ. ಚಲೋ ಜಲ್ದಿ ಸೇ ಮುಜೆ ವಾಟ್ಸಾಪ್ ಕರ್ ದೀಜಿಯೇ. ದ ನಂಬರ್ ಇಸ್ 0402323482. ಆರ್ ಅಪ್ ಸೋಯಿಂಗೇ ಏಕ್ ಖೂಬ್ಸೂರತ್ ಸಾ ಟ್ರ್ಯಾಕ್.